ಬಡಾ ಚಿತ್ತ ಚೋರ ಬೃಂದಾವನ ಸಂಚಾರ ಬಡಾ ಚಿತ್ತ ಚೋರ ಬೃಂದಾವನ ಸಂಚಾರ ಗೋಪಾಲ ಗೋಪಾಲ ಹೇ ಮುರಳಿ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ

ತಿಲ್ಲಾನ ಸಾಧಿ ಮಗಾರಿ ಸರಿ ತಿಮದ ದನಿಗ ಗಪಸ ಸನಿ ದಪ ಮಗ ಪಮಗ ಸಾಧಿ ಮಗಾರಿ ಸರಿ ತಿಮದ ದನಿಗ ಗಪಸ ಸನಿ ದಪ ಮಗ ಪಮಗ

ಸರಿಗರ್ದೋಂ ತ್ರಿತೋಂ ತತ್ರಿಗರ್ದ ಕದ ಕದ ಕದ ತಲಾಂಗು ತಗದ ಕದ ಕದ ತಲಾಂಗು ಓಂ ತಿರ್ದಿರ್ದೋಂ ತ್ರಿತೋಂ ತಿಲ್ಲಾನ ತ್ರಿತಿಲ್ಲಾನ ತ್ರಿತಿಲ್ಲಾನ ತಿಲ್ಲಾನ ತ್ರಿತಿಲ್ಲಾನ ಸಾಧಿ ಮಗಾದಿ ಸರಿ ತ್ರಿಮದ ದನಿಗ ಗಪ ಸಾ ಸನಿ ದಪ ಮಗ ಪಮ ಗರಿ ನಾದಿರ್ದಿರ್ದೇ ತನ್ನ ತೋಂ ತದ ದನಿ